ಕಂಡ ಚಕ್ಕೆರದೆಚ್ಚಿ ಸುಬುದ್ಧಿಯನು ಅವನಿಯೇ ವೇಸಿ ಅಪದ್ದ ಮನಿಯಟಿ ಮಲಿನ ಮುತೀಸಿ ಆದಿ ಮುನುದಿನಿ.